0: ನಾಗರಿಕತೆಯ ಸಸ್ಯ ಸಂಚಾಲನ ಸಂಬಂಧಿ
1: ಅದಳಿತುವ ಗ್ರಹ ಮಹಾನುಭಾವರು ಯಾತ್ರ ವ್ಯವಸ್ಥಾ ಕಾರ್ಯಾಲಯದ ಪ್ರಭಾವಳಿ ಸೇವಾ ಪ್ರಾಪ್ತಿಗೂ ಸಹಜೀಕರಣಕ್ಕಾಗಿ ನಾಗರಿಕ ಸಹಾಯತಾ ಕಕ್ಷ ಸಂಚಾಲನ ಉಕ್ತ ಕಕ್ಷದ ಮುಖ್ಯ ಸೇವಾ ಪ್ರಾಪ್ತ ಸೇವಾ ಪ್ರಾಪ್ತಿಗಾಗಿ ನಾಗರಿಕ ಸಹಾಯತಾ ಕಕ್ಷದ ಸಂಪರ್ಕ ಲಾಭ ಅನುರೋಧ ಸೇವಾ ಪ್ರಾಪ್ತಿ ಪ್ರತಿಕ ಪ್ರಲೋಭನ ನೀಡಿ ಅತಿ ಸೇವಾ ಲೀನ ಹಾರ್ದಿಕ ಅಪೀಲ್ ಸೇವಾ ಪ್ರಾಪ್ತಿ ಶ್ರೀ ಗ್ರಾಸ ಆಯ್ನ ಗ್ರಾಸಿ ಅಧಿಕಾರ ಕಾರ್ಯಾಲಯ ಪ್ರಮುಖ ಸಂಪರ್ಕ
0: ಲಾಭ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ